ಅಹಂ ಬುದ್ಧ ಬಾದೆ ಪ್ಯಾರೇ ಇನ್ ಬಿದ್ ಮಿಲನ್ ನಾ ಜಾಯ ಜೇ ಲಖ ಕರ ಕಮಾಯ ಇನ್ ಬಿದ್.

ಅರ್ಧ ನಮೋ ರಾಗ ರೂಪೇ ನಮೋ ಶಾಹ ಶಾಹ ನಮೋ ಪೂಪ ಪೂಪೇ ನಮೋ ದಾನ ದಾನೇ ನಮೋ ಮಾನ ಮಾನೇ ನಮೋ ರೋಗ ರೋಗೇ ನಮಸ್ತಂ ಸ್ನಾನಂ ನಮೋ ಮಂತ್ರ ಮಂತ್ರಂ ನಮೋ